ಅಯ್ಯವನೇ ಗಂಗನು ತೇ ನಾನಿ ಸೇವಕು ಶಿವ ಶಿವ ಶಂಕರ ಭಕ್ತವ ಶಂಕರ ಶಂಭೋ ಹರ ಹರ ನಮೋ ನಮೋ ಪಟ್ಟುಭದ್ರ ನಿಕ್ರಮಾರ್ಕಿನಾಗ ಮೂರು ಸಾರಿ ತರ್ವಾತ ಟಾಪಿಕ್ ಕೊಟ್ಟೆ ವೈಷ್ಣವಿ ಟಾಪಿಕ್ ಕೊಟ್ಟೆ ನಾನು ಬೈಟ್ ಐತೆ ಊತಪ್ಪಮು ರಸಗುಲ್ಲ ಸ್ವೀಟ್ ಐತೆ ರಸಗುಲ್ಲ ಬೈಟ್ ಐತೆ ಕಾರ